0: ನಮ್ಮನ್ನೇ ನಾವು ಮೋಸಗೊಳಿಸ್ಕೊಳ್ಳೋದು. ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿನಲ್ಲ, ನನ್ನನ್ನ ಒಳಗೊಂಡು ಪ್ರತಿ ಒಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಒಂದು ಯಾವ ವಾಕ್ಯ,
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನ ನಾವೇ. ಜಸ್ಟ್ ಪೌಲನನ್ನ ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೆ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು, ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಗ್ಗುವ ಸ್ವಭಾವ, ಇದೆಲ್ಲ ಗಮನಿಸಿದಾಗ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬಾಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದ್ರು ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆ ತೋರಿಸದೆ, ದೊಡ್ಡ ಸ್ಥಿಕೆ ತೋರಿಸಕ್ ಹೋದ್ರೆ ನಿಮ್ಮನ್ನ ನೀವು ಮೋಸಗೊಳಿಸ್ಕೊಳ್ತೀರ. 7ನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7,
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ.
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ,
0: ಮನುಷ್ಯನು ತಾನು ಏನು ಬಿತ್ತುತ್ತಾನೋ
1: ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. What you are going to sow, that you have to reap. ನೀನ್ ಅದನ್ನೇ ಕುಯ್ಯಬೇಕು. ಒಳ್ಳೇದು ಬಿತ್ತ್ರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತೀರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರ, ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರ. ಪ್ರೈಸ್ ಗಾಡ್. ಆಮೇ ನೋಡ್ರಿ, ಸೋತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕಿದನ್ನೆಲ್ಲ ಪಾಸ್ಟರ್ ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು, ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೆ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನ್ಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18.
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ.
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ.
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು, ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು, ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದ್ರು ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಹುಚ್ಚರೇ ಆಗಿರೋಣ. ವಿ ಆರ್ ಫೂಲ್ಸ್. ಲೆಟ್ ಇಟ್ ಬಿ. ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ. ಇಲ್ಲೆಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ. ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೇ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗವಾಗ ನೀರು ತಗೊಂಡು ಚಿಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೇ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗವಾಗ ಈ ತರ ಚಿಮುಕಿಸ್ತಾನೆ ಇರಬೇಕು. ಈ ಸೋತ್ರ ಹೇಳಲಿಲ್ಲ ಆದ್ರೆ ಪರವಾಗಿಲ್ಲ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ ನಾನು ಸೇವೆಗೆ ಇಳಿದಿದ್ದು. ನನ್ನನ್ನು ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರ ಅಂತ ಹೇಳಿ ಎಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಭರವಸೆಯಿಂದ ಮಾತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೋ ಬಿ ಫೇತ್ಫುಲ್. ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ ಒಂದು ಪಟ್ಟಣದಲ್ಲಿ ಇರುವ ಸಭೆ ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ ನುಡಿ ನಮ್ಮ ಸಾಧುತ್ವ ನಮ್ಮ ಶುದ್ಧತ್ವ ನಂಬಿಕೆ ನಮ್ಮ

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನ ತಲುಪಿದಂತ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೇ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ ದೇವರು ಕಳೆದ 39 ವರ್ಷಗಳನ್ನ ದಾಟಿ 40ನೇ ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ಅಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೇ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯದು ಮಾನಿಸಲ್ಪಡಬೇಕಾದ್ರೆ ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, ಸೆಪ್ಟೆಂಬರ್ 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೇ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನು ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಪಾತ್ರನಾಗಿದ್ದೇನೆ. ನಾನು ಕೆಲವೊಂದು ಕಾರ್ಯಗಳನ್ನು ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನು ಬರುವ ದಿವಸಗಳಲ್ಲಿ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಗೊತ್ತು, ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ ಗೋಡೆ ಎತ್ತರಕ್ಕೆ ಕಟ್ಟಬಹುದು, ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯಾ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್ ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರು ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೆರಡು ಕಾರ್ಯಗಳನ್ನ, ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರೋದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು, ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ನುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು,
0: ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು
1: ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: ನಂಬರ್ ಒನ್, ವಾಕ್ಯ

0: ಹೇಳ್ತಾ ಇರೋದು. ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿನಲ್ಲ, ನನ್ನನ್ನ ಒಳಗೊಂಡು ಪ್ರತಿ ಒಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಗೆ ಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಒಂದು ಯಾವ ವಾಕ್ಯ,
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನು ನಾವೇ. ಜಸ್ಟ್ ಪೌಲನನ್ನು ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೇ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು. ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು, ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ, ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಕ್ಕುವ ಸ್ವಭಾವ ಇದೆಲ್ಲ ಗಮನಿಸಿದಾಗ, ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬಾಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದಿದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದ್ರು ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆ ತೋರಿಸದೆ, ದೊಡ್ಡ ಸ್ಥಿಕೆ ತೋರಿಸಕ್ಕೋದ್ರೆ ನಿಮ್ಮನ್ನ ನೀವು ಮೋಸಗೊಳಿಸ್ಕೊಳ್ತೀರ. 7ನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7.
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ.
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ,
0: ಮನುಷ್ಯನು ತಾನು ಏನು ಬಿತ್ತುತ್ತಾನೋ
1: ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. ವಾಟ್ ಯು ಆರ್ ಗೋಯಿಂಗ್ ಟು ಸೋ ದಟ್ ಯು ಹ್ಯಾವ್ ಟು ರೀಪ್. ನೀನ್ ಅದನ್ನೇ ಕುಯ್ಯಬೇಕು. ಒಳ್ಳೇದು ಬಿತ್ತರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ಕೆ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತಿರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರ, ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರ. ಪ್ರೈಸ್ ಗಾಡ್. ಆಮೇ ನೋಡ್ರಿ, ಸೋತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕಿದನ್ನೆಲ್ಲ ಪಾಸ್ಟರ್ ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೆ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವ ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ.
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ.
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು. ನಿಮ್ಮನ್ನೇ ನೀವು ಮೋಸಗೊಳಿಸಿಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು. ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತ್ತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತ್ತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದರೂ ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಹುಚ್ಚರೇ ಆಗಿರೋಣ. ವಿ ಆರ್ ಫೂಲ್ಸ್. ಲೆಟ್ ಇಟ್ ಬಿ, ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ. ಇಲ್ಲೆಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ. ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೇ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗವಾಗ ನೀರು ತಗೊಂಡು ಚಿಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೇ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗವಾಗ ಈ ತರ ಚಿಮುಕಿಸ್ತಾನೆ ಇರಬೇಕು. ಈ ಸೋತ್ರ ಹೇಳಲಿಲ್ಲ ಆದ್ರೆ ಪರವಾಗಿಲ್ಲ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ. ನಾನು ಸೇವೆಗೆ ಇಳಿದಿದ್ದು ನನ್ನನ್ನು ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರಾ ಅಂತ ಹೇಳಿ ಎಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಭರವಸೆಯಿಂದ ಮಾತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಸೊ ಬಿ ಫೇತ್ಫುಲ್. ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ ಒಂದು ಪಟ್ಟಣದಲ್ಲಿ ಇರುವ ಸಭೆ ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ ನುಡಿ, ನಮ್ಮ ಸಾಧುತ್ವ, ನಮ್ಮ ಶುದ್ಧತ್ವ, ನಂಬಿಕೆ, ನಮ್ಮ ದಯೆ, ನಮ್ಮ ಉಪಕಾರ, ನಾವು ತೋರಿಸುವಂತ ಆ ದೀನತನ, ಶಾಂತ

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನ ತಲುಪಿದಂತ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೆ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ, ದೇವರು ಕಳೆದ 39 ವರ್ಷಗಳನ್ನ ದಾಟಿ 40 ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ನಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನು ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೇ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದು ಮಾನಿಸಲ್ಪಡಬೇಕಾದ್ರೆ ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, ಸೆಪ್ಟೆಂಬರ್ 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೆ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನು ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಪಾತ್ರನಾಗಿದ್ದೇನೆ. ನಾನು ಕೆಲವೊಂದು ಕಾರ್ಯಗಳನ್ನ ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನು ಬರುವ ದಿವಸಗಳಲ್ಲಿ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಗೊತ್ತು, ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ, ಗೋಡೆ ಎತ್ತರಕ್ಕೆ ಕಟ್ಟಬಹುದು ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್, ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರು ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೆರಡು ಕಾರ್ಯಗಳನ್ನ, ಅ ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರುವುದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು. ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ಕುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು,
0: ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು
1: ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: ನಂಬರ್ 1,

ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಸರ್ವ ಸುದ್ದಿಗೆ ನೀನು ಯಜಮಾನನು, ಸರ್ವ ಲೋಕವು

0: ನಮ್ಮನ್ನೇ ನಾವು ಮೋಸಗೊಳಿಸ್ಕೊಳ್ಳೋದು. ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿಯನ್ನೆಲ್ಲ, ನನ್ನನ್ನು ಒಳಗೊಂಡು ಪ್ರತಿ ಒಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಓದಿ ಆ ವಾಕ್ಯ.
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನು ನಾವೇ. ಜಸ್ಟ್ ಪೌಲನನ್ನು ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೆ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು, ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು, ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ, ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಗ್ಗುವ ಸ್ವಭಾವ, ಇದೆಲ್ಲ ಗಮನಿಸಿದಾಗ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬೈಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದರೂ ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ.

0: ಸ್ಥಿತಿಗೆ ತೋರಿಸದೆ ದೊಡ್ಡ ಸ್ಥಿತಿಗೆ ತೋರಿಸಕ್ ಹೋದ್ರೆ ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ತೀರ. ಏಳನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7,
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ,
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. ವಾಟ್ ಯು ಆರ್ ಗೋಯಿಂಗ್ ಟು ಸೋ ದಟ್ ಯು ಹ್ಯಾವ್ ಟು ರೀಪ್, ನೀನು ಅದನ್ನೇ ಕುಯ್ಯಬೇಕು. ಒಳ್ಳೆಯದು ಬಿತ್ತರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತೀರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರ, ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರ. ಪ್ರೈಸ್ ಗಾಡ್, ಆಮೇ ನೋಡ್ರಿ, ಸೋತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕಿದನ್ನೆಲ್ಲ ಪಾಸ್ಟರ್ ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು, ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇಲೆ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೇ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18, 3:18,
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ,
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ,
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು, ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು, ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದರೂ ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಹುಚ್ಚವೇ ಆಗಿರೋಣ. ವಿ ಆರ್ ಫೂಲ್ಸ್, ಲೆಟ್ ಇಟ್ ಬಿ, ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನನಗೆ ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ, ಇಲ್ಲಿ ಎಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ.

ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗ ಅವಾಗ ಅವಾಗ ಅವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೆ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗ ಅವಾಗ ನೀರು ತಗೊಂಡು ಚಿಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೆ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗ ಅವಾಗ ಅವಾಗ ಅವಾಗ ಈ ತರ ಚಿಮುಕಿಸ್ತಾನೆ ಇರಬೇಕು. ಈ ಸ್ತೋತ್ರ ಹೇಳಲಿಲ್ಲ ಆದ್ರೆ ಪರವಾಗಿಲ್ಲ. ಅಲ್ಲೆಲೂಯ, ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಅಲ್ಲೆಲೂಯ, ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ ನಾನು ಸೇವೆಗೆ ಇಳಿದಿದ್ದು. ನನ್ನನ್ನ ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರಾ ಅಂತ ಹೇಳಿ ಅಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಭರವಸೆಯಿಂದ ಮಾತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ಬಿ ಫೇತ್ಫುಲ್, ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ, ಒಂದು ಪಟ್ಟಣದಲ್ಲಿ ಇರುವ ಸಭೆ ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ, ನುಡಿ, ನಮ್ಮ ಸಾಧುತ್ವ, ನಮ್ಮ ಶುದ್ಧತ್ವ, ನಂಬಿಕೆ, ನಮ್ಮ ದಯೆ, ನಮ್ಮ ಉಪಕಾರ, ನಾವು ತೋರಿಸುವಂತ ದೀನತನ, ಶಾಂತ ಗುಣ, ಇವುಗಳಿಂದ ಅನೇಕರು ಆಗ್ತಾರೆ.

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನ ತಲುಪಿದಂತ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೇ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ ದೇವರು ಕಳೆದ 39 ವರ್ಷಗಳನ್ನ ದಾಟಿ 40ನೇ ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ನಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೇ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯದು ಮಾನಿಸಲ್ಪಡಬೇಕಾದ್ರೆ ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, September 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೆ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನು ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಪಾತ್ರನಾಗಿದ್ದೇನೆ. ನಾನು ಕೆಲವೊಂದು ಕಾರ್ಯಗಳನ್ನು ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನು ಬರುವ ದಿವಸಗಳಲ್ಲಿ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೊತ್ತು ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ ಗೋಡೆ ಎತ್ತರಕ್ಕೆ ಕಟ್ಟಬಹುದು, ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯಾ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್ ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರು ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೆರಡು ಕಾರ್ಯಗಳನ್ನ, ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರೋದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು, ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ಕುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: ನಂಬರ್ 1, ವಾಕ್ಯಗಳನ್ನು ಕೇಳದೇ ಇದ್ರೆ ಪರವಾಗಿಲ್ಲ.

0: ಅಂತೆ ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿನಲ್ಲ, ನನ್ನನ್ನ ಒಳಗೊಂಡು ಪ್ರತಿ ಒಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿತಿಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಓದಿ ಆ ವಾಕ್ಯ.
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನ ನಾವೇ. ಜಸ್ಟ್ ಪೌಲನನ್ನ ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೆ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು, ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ, ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಗ್ಗುವ ಸ್ವಭಾವ, ಇದೆಲ್ಲ ಗಮನಿಸಿದಾಗ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬೈಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದಿದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದ್ರು ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಲ್ಪವಾಗಿದ್ರು ದೊಡ್ಡ ಸ್ಥಿತಿಗೆ ತೋರಿಸದೆ, ದೊಡ್ಡ ಸ್ಥಿತಿಗೆ ತೋರಿಸಕ್ಕೋದ್ರೆ ನಿಮ್ಮನ್ನ ನೀವು ಮೋಸಗೊಳಿಸ್ಕೊಳ್ತೀರ. 7ನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7.
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ.
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ,
0: ಮನುಷ್ಯನು ತಾನು ಏನು ಬಿತ್ತುತ್ತಾನೋ
1: ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. What you are going to sow, that you have to reap. ನೀನು ಅದನ್ನೇ ಕುಯ್ಯಬೇಕು. ಒಳ್ಳೆಯದು ಬಿತ್ತರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತೀರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರ, ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರ. ಪ್ರೈಸ್ ಗಾಡ್. ಆಮೇ ನೋಡ್ರಿ, ಸೋತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕಿದನ್ನೆಲ್ಲ ಪಾಸ್ಟರ್ ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೆ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನ್ಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ.
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ.
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು, ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು, ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದ್ರೂ ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಹುಚ್ಚನೇ ಆಗಿರೋಣ. ವಿ ಆರ್ ಫೂಲ್ಸ್. ಲೆಟ್ ಇಟ್ ಬಿ, ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ. ಇಲ್ಲೆಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ. ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೇ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗವಾಗ ನೀರು ತಗೊಂಡು ಚಿಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೇ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗವಾಗ ಈ ತರ ಚಿಮುಕಿಸ್ತಾನೆ ಇರಬೇಕು. ಈ ಸೋತ್ರ ಹೇಳಲಿಲ್ಲ ಆದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ ನಾನು ಸೇವೆಗೆ ಇಳಿದಿದ್ದು. ನನ್ನನ್ನು ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರ ಅಂತ ಹೇಳಿ ಎಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಭರವಸೆಯಿಂದ ಮಾತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ಆಮೇ ಹಲ್ಲೆಲೂಯಾ. ಸೋ ಬಿ ಫೇತ್ಫುಲ್. ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ ಒಂದು ಪಟ್ಟಣದಲ್ಲಿ ಇರುವ ಸಭೆ ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ ನುಡಿ, ನಮ್ಮ ಸಾಧುತ್ವ, ನಮ್ಮ ಶುದ್ಧತ್ವ, ನಂಬಿಕೆ, ನಮ್ಮ ದಯೆ, ನಮ್ಮ ಉಪಕಾರ, ನಾವು ತೋರಿಸುವಂತ ದೀನತನ, ಶಾಂತ ಗುಣ, ಇವುಗಳಿಂದ ಅನೇಕರು ಆಗ್ತಾರೆ.

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನ ತಲುಪಿದಂತ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೇ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ, ದೇವರು ಕಳೆದ 39 ವರ್ಷಗಳನ್ನ ದಾಟಿ 40ನೇ ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ನಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೇ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವುದು ಮಾನಿಸಲ್ಪಡಬೇಕಾದ್ರೆ, ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, September 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ, ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೇ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನು ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಪಾತ್ರನಾಗಿದ್ದೇನೆ. ನಾನು ಕೆಲವೊಂದು ಕಾರ್ಯಗಳನ್ನು ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನು ಬರುವ ದಿವಸಗಳಲ್ಲಿ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಗೊತ್ತು, ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ, ಗೋಡೆ ಎತ್ತರಕ್ಕೆ ಕಟ್ಟಬಹುದು ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯಾ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್, ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರು ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೇ ಕಾರ್ಯಗಳನ್ನ, ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರೋದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು, ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದುರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ನುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು,
0: ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು
1: ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: ನಂಬರ್ 1,

0: ಅಂತ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿಯನ್ನೆಲ್ಲ, ನನ್ನನ್ನು ಒಳಗೊಂಡು ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಓದಿ ಆ ವಾಕ್ಯ.
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನು ನಾವೇ. ಜಸ್ಟ್ ಪೌಲನನ್ನು ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೆ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು, ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಗ್ಗುವ ಸ್ವಭಾವ ಇದೆಲ್ಲ ಗಮನಿಸಿದಾಗ, ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬೈಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದ್ರು ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಲ್ಪವಾಗಿದ್ರೂ ದೊಡ್ಡ ಸ್ಥಿಕೆ ತೋರಿಸದೆ, ದೊಡ್ಡ ಸ್ಥಿಕೆ ತೋರಿಸಕ್ಕೆ ಹೋದ್ರೆ ನಿಮ್ಮನ್ನ ನೀವು ಮೋಸಗೊಳಿಸಿಕೊಳ್ತೀರಾ. 7ನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7.
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ.
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ,
0: ಮನುಷ್ಯನು ತಾನು ಏನು ಬಿತ್ತುತ್ತಾನೋ
1: ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. ವಾಟ್ ಯು ಆರ್ ಗೋಯಿಂಗ್ ಟು ಸೋ ದಟ್ ಯು ಹ್ಯಾವ್ ಟು ರೀಪ್. ನೀನು ಅದನ್ನೇ ಕುಯ್ಯಬೇಕು. ಒಳ್ಳೆಯದು ಬಿತ್ತರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತೀರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರಾ. ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರಾ. ಪ್ರೈಸ್ ಗಾಡ್. ಆಮೇ ನೋಡ್ರಿ, ಸ್ವತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕಿದನ್ನೆಲ್ಲ ಪಾಸ್ಟ್ರು ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೇ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲಾದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ.
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ.
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು, ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು, ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದರೂ ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಉಚ್ಚರೇ ಆಗಿರೋಣ. ವಿ ಆರ್ ಫೂಲ್ಸ್. ಲೆಟ್ ಇಟ್ ಬಿ. ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ. ಇಲ್ಲೆಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ. ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೆ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗವಾಗ ನೀರು ತಗೊಂಡು ಚುಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೆ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗವಾಗ ಈ ತರ ಚುಮುಕಿಸ್ತಾನೆ ಇರಬೇಕು. ಈ ಸೋತ್ರ ಹೇಳಲಿಲ್ಲ ಆದ್ರೆ ಪರವಾಗಿಲ್ಲ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ ನಾನು ಸೇವೆಗೆ ಇಳಿದಿದ್ದು. ನನ್ನನ್ನು ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರ ಅಂತ ಹೇಳಿ ಅಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಭರವಸೆಯಿಂದ ಮಾತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ಬಿ ಫೇತ್ಫುಲ್. ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ ಒಂದು ಪಟ್ಟಣದಲ್ಲಿ ಇರುವ ಸಭೆ ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ ನುಡಿ, ನಮ್ಮ ಸಾಧುತ್ವ, ನಮ್ಮ ಶುದ್ಧತ್ವ, ನಂಬಿಕೆ, ನಮ್ಮ ದಯೆ, ನಮ್ಮ ಉಪಕಾರ, ನಾವು ತೋರಿಸುವಂತ ಆ ದೀನತನ, ಶಾಂತ ಗುಣ, ಇವುಗಳಿಂದ ಅನೇಕರು ಆ

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನ ತಲುಪಿದಂತ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೆ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ, ದೇವರು ಕಳೆದ 39 ವರ್ಷಗಳನ್ನ ದಾಟಿ 40 ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ನಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೇ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವುದು ಮಾನಿಸಲ್ಪಡಬೇಕಾದ್ರೆ, ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, ಸೆಪ್ಟೆಂಬರ್ 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೇ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನು ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನಾನು ಪಾತ್ರನಾಗಿದ್ದೇನೆ. ನಾನು ಕೆಲವೊಂದು ಕಾರ್ಯಗಳನ್ನ ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನು ಬರುವ ದಿವಸಗಳಲ್ಲಿ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಗೊತ್ತು, ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ, ಗೋಡೆ ಎತ್ತರಕ್ಕೆ ಕಟ್ಟಬಹುದು ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್, ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರು ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೆರಡು ಕಾರ್ಯಗಳನ್ನ, ಅ ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರೋದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರುತ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು, ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿ ಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ಕುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸ್ತೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು,
0: ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು
1: ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: No. 1, ವಾಕ್ಯಗಳನ್ನ ಕೇಳದೇ ಇದ್ರೆ ಪರವಾಗಿಲ್ಲ, ಕೇಳಿ ನಿಮ್ಮನ್ನು

0: ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಮೈಲಿಗಳನ್ನು ತಲುಪಿದಂತಹ ವರ್ಷವಾಗಿದೆ. 2010 ನನ್ನ ಜೀವನದ ಮರೆಯಲಿಕ್ಕೆ ಆಗದೆ ಇರುವಂತ ಇಸ್ವಿಯಾಗಿದೆ. ಕಾರಣ, ಒಂದನೇದಾಗಿ ದೇವರು ಕಳೆದ 39 ವರ್ಷಗಳನ್ನ ದಾಟಿ 40ನೇ ವರ್ಷಕ್ಕೆ ನನ್ನ ಪ್ರಾಯವನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ದೇವರು ಭಾಗ್ಯ ಕೊಟ್ಟನು. ಕಳೆದ ಜುಲೈ 15 ನನಗೇನು ಗೊತ್ತಿರಲಿಲ್ಲ, ಹ್ಯೂಸ್ಟನ್ ನಲ್ಲಿ ನನ್ನನ್ನ ಅವರೊಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡ ಔತಣ ಸಿದ್ಧ ಮಾಡಿ ಊಟ ಎಲ್ಲ ಆದ್ಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡುವಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಅವರು ಹೇಳಿದ್ರು, ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ. ಯೋಚನೆ ಮಾಡದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ನಮ್ಮನ್ನು ಪ್ರೀತಿ ಮಾಡೋರು ಇದಾರಲ್ಲ ಅಂತ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ, ಯಾರಿಗೂ ಬೇಡದೇವನಾಗಿದ್ದಂತ ನನ್ನನ್ನ, ದೋಷಿಯಾಗಿದ್ದಂತ ನನ್ನನ್ನ, ಒಂದು ಕಣ್ಣಿಗೂ ದಯ ತೋರದೆ ಇದ್ದಾಗ, ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಹೊಪ್ಪತ್ತಿನ ಆಹಾರ ತಿನ್ನೋದಕ್ಕೆ ಕಷ್ಟ ಬಿದ್ದಂತ ಕಾಲಗಳಿದ್ದಾಗ, ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವುದು ಮಾನಿಸಲ್ಪಡಬೇಕಾದ್ರೆ ಇದರ ಹಿಂದುಗಡೆ ಬೇರೆ ಯಾರ ಕೈಯೂ ಅಲ್ಲ, ನನ್ನ ದೇವರ ಕೈ ಮಾತ್ರ, ನನ್ನ ಯೇಸುವಿನ ಕೈ ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಬಹಳ ಅರ್ಥ ಇರುವಂತ ವಾಕ್ಯಗಳು. ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಅನ್ನೋದು, ಸೆಪ್ಟೆಂಬರ್ 15 ಬಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿ 25 ವರ್ಷಗಳು ಕಳೀಲಿಕ್ಕೆ ಹೋಗುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಂತ ಒಂದು ಪ್ರಾರ್ಥನೆ, ದೇವರೇ ಈ ವರ್ಷದಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ಆಲಯವನ್ನ ನಮ್ಮ ಜನರು ಒಟ್ಟಿಗೆ ಅಲ್ಲಿ ಆರಾಧನೆ ಮಾಡುವಂತ ಆ ಭಾಗ್ಯ ಕೊಡು. ಈ ವರ್ಷ ನನಗೆ ಮರೆಯಲಿಕ್ಕೆ ಆಗದೆ ಇರುವಂತ ವರ್ಷವಾಗಿರಲಿ ಅಂತ. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಉಪವಾಸ, ಕಣ್ಣುನೀರು, ಸಹಕರಣೆ, ಸಲಹೆಗಳು ಈ ಮಟ್ಟಕ್ಕೆ ದೇವರು ನನ್ನನ್ನು ಕೊಂಡೊಯ್ದನು. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಪ್ರಸಿದ್ಧನಾದ ಪ್ರಾಸಂಗಿಕನಾಗತಕ್ಕಂತೆ ದೇವರು ನನ್ನನ್ನ ಉಪಯೋಗಿಸೋದಕ್ಕೆ, ಈ ಮಾನ್ಯತೆಗೆ ಯಾವುದಕ್ಕೂ ನಾನು ಯೋಗ್ಯನಲ್ಲ, ನನ್ನ ಪಾತ್ರನಾಗಿದ್ದೇನೆ. ನನ್ನ ಕೆಲವೊಂದು ಕಾರ್ಯಗಳನ್ನ ಕಳೆದ ದಿವಸಗಳಲ್ಲಿ ಸಭೆಯೊಟ್ಟಿಗೆ ಅನೇಕ ಆಲೋಚನೆಗಳನ್ನ ಬರುವ ದಿವಸಗಳಲ್ಲಿ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನಗೆ ಗೊತ್ತು, ಸಭೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗುವಾಗ ಅದಕ್ಕೆ ಬೇಕಾದಂತ ಸರಿಯಾದ ಅಡಿಪಾಯ ನಾವು ಹಾಕ್ಲಿಲ್ಲ ಆದ್ರೆ ಗೋಡೆ ಎತ್ತರಕ್ಕೆ ಕಟ್ಟಬಹುದು, ಆದ್ರೆ ಗೋಡೆ ಯಾವ ಟೈಮಲ್ಲಿ ಬೇಕಾದ್ರೆ ಬೀಳಬಹುದು. ಗೋಡೆ ಬೀಳದೆ ಇರಬೇಕಾದ್ರೆ ಅದರ ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು, ಬಲಿಷ್ಠವಾಗಿರಬೇಕು. ಅಡಿಪಾಯದ ಕಲ್ಲು ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಲೇಬೇಕಾಗುತ್ತೆ. ಇದು ಯಾವುದೇ ಒಂದು ಮನುಷ್ಯನ ಆಸೆ ಆಕಾಂಕ್ಷೆಗಳು ಅಭಿಪ್ರಾಯಗಳಲ್ಲೋ ಹಾದು ಹೋಗೋದಲ್ಲ. ದೇವರ ಸಭೆ ಎನ್ನುವುದು, ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನ ಸೋಲಿಸಲಾರದು. ನೀವು ಸ್ತೋತ್ರ ಹೇಳಲಿಲ್ಲ. ಹಲ್ಲೆಲೂಯಾ. ಐ ವಿಲ್ ಬಿಲ್ಡ್ ದ ಚರ್ಚ್, ಐ ವಿಲ್ ಬಿಲ್ಡ್ ಮೈ ಚರ್ಚ್. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ದೇವರು ಸಭೆಯ ಯಜಮಾನನು. ಪಾಸ್ಟರ್ ರವಿ, ಇದರ ಒಳಗಡೆ ಇರುವಂತಹ ಪಾಸ್ಟರ್ಸ್, ಲೀಡರ್ಸ್ ಕೇವಲ ಬಂದು ಹೋಗುವ ಪಾತ್ರಗಳು ಮಾತ್ರ. ಒಬ್ಬ ಮನುಷ್ಯ ಎಷ್ಟೇ ದೃಢವಾಗಿ ನಿಂತರೂ ಕೇವಲ ಒಂದು ಶ್ವಾಸ ಮಾತ್ರ, ಆ ಶ್ವಾಸ ಹೋದ್ರೆ ಅವನು ಶವವಾಗಿರ್ತಾನೆ. ಆ ಕೊಟ್ಟಂತ ಶ್ವಾಸ ಇರುವವರೆಗೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಒಂದೇ ಕಾರ್ಯಗಳನ್ನ, ಡಿಸೆಪ್ಷನ್ ಇನ್ ದ ಚರ್ಚ್, ವಂಚನೆಗಳು ಸಭೆಯಲ್ಲಿ ನಡೆಯುವುದಕ್ಕೆ ಕಾರಣಗಳು, ಸಭೆಯಲ್ಲಿ ವಂಚನೆಗಳು ಬರೋದಕ್ಕೆ ಕಾರಣಗಳು. ಅನೇಕರು ಮೋಸಗೊಳ್ಳುತ್ತಾರೆ, ಅನೇಕರು ವಂಚಿಸಲ್ಪಡುತ್ತಾರೆ. ನಾವು ವಂಚಿಸಲ್ಪಡಬಾರದು. ಸೆಲ್ಫ್ ಡಿಸೆಪ್ಷನ್, ಸ್ವವಂಚನೆ, ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್. ನಿಮಗೆ ದೇವರ ವಾಕ್ಯ ತಿಳಿದವರಾಗಿರಬೇಕು. ದೇವರ ವಾಕ್ಯ ತಿಳಿದಿರುವವರು ಅದಕ್ಕೆ ದೃಢವಾಗಿ ನಿಂತಿರ್ತಾರೆ. ಯಾರು ಬಂದ್ರು, ಯಾರು ಅಲುಗಾಡಿಸಿದ್ರು, ಎಂತ ಬಿರುಗಾಳಿ ಬಂದ್ರು, ವಾಕ್ಯದಲ್ಲಿ ಬೇರೂರಿ ಇರುವವರನ್ನ ಬೀಳಿಸೋದಕ್ಕೆ ಆಗೋದಿಲ್ಲ. ಅದನ್ನ ಸಮ್ಮತಿಸುವವರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2:1 ಗಮನಿಸ್ರಿ.
1: ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು.
0: ಪ್ರೈಸ್ ಗಾಡ್. ಸಂಭವಗಳು, ಅನೇಕ ಕಾರ್ಯಗಳ ಕುರಿತಾಗಿ ನಾವು ಅಜಾಗೃತೆಯಿಂದ ಇರುವವರಾಗಿರಬಾರದು. ಲಕ್ಷ ಕೊಟ್ಟವರಾಗಿರಬೇಕು. ವಿ ಆರ್ ನಾಟ್ ಎ ಬ್ಲೈಂಡ್ ಬಾಕ್ಸಸ್. ನಾವು ಗೊತ್ತು ಗುರಿ ಇಲ್ಲದೆ ಇರುವಂತ ಗಾಳಿಯಲ್ಲಿ ಮುಷ್ಟಿಯುದ್ಧ ಮಾಡುವಂತ ಜನ ಅಲ್ಲ. ನನ್ನ ಪ್ರಸಂಗ ಮಾಡುವಾಗ ನಾನು ಹೇಳ್ತೇನೆ, ಗಮನಿಸ್ರಿ, ನಾವು ಲಕ್ಷ ಕೊಡಬೇಕು. ಯಾವುದಕ್ಕೆ ಲಕ್ಷ ಕೊಡಬೇಕು? ಎಲ್ಲಿ ನಮ್ಮ ಗಮನ ಇಡಬೇಕು? ಎಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು? ನಾವು ಕೇಳುವಂತ ಸಂಗತಿಗಳಿಗೆ ತಪ್ಪಿ ಹೋದಾವು ಎಂಬ ಭಯ ಉಂಟು. ಆ ಭಯ ಉಂಟಾಗದೆ ಇರಬೇಕಾದ್ರೆ ಇವತ್ತು ಕೇಳುವಂತ ವಾರ್ತೆಗಳು, ಅನೇಕ ಕುಟುಂಬಗಳು ಚದರಿ ಹೋಗ್ತಾ ಇದೆ. ಅಭಿಷಕ್ತರಾಗಿರುವಂತ ದೇವ ಜನರನ್ನ ಶತ್ರು ಕುಂಗ್ತಾ ಇದ್ದಾನೆ. ಭಕ್ತ ಜನರನ್ನ ಸಹ ಶತ್ರು ಬಿಡ್ತಾ ಇಲ್ಲ. ನಿಂತಿರುವವನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಿಕೊಳ್ಳಲಿ. ಪ್ರೈಸ್ ಗಾಡ್. ಇವತ್ತು ನಾವು ನಿಂತಿದ್ದೇವೆ, ಆದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನೀವು ಸೋತ್ರ ಹೇಳ್ತಾ ಇಲ್ಲ. ನಿಂತಿರೋದಾದ್ರೆ ಅದು ದೇವರ ಕೃಪೆಯಿಂದ ಮಾತ್ರ. ನಿಂತಿರೋದಾದ್ರೆ ದೇವರ ಕೃಪೆಯಿಂದ ಮಾತ್ರ. ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದ್ರಿಂದ. ಪ್ರೈಸ್ ಗಾಡ್. ಕಾರ್ಯಗಳನ್ನು ನಾವು ಗಮನಿಸುವಾಗ ವಿವಿಧ ರೀತಿಯಲ್ಲಿ ನಾವು ಎಲ್ಲೂ ತಪ್ಪಿ ಹೋಗಬಾರದು, ಬಿದ್ದೋಗಬಾರದು. ಯಾಕೊಬ್ಬರು ಬರೆದ ಪತ್ರಿಕೆ 1:22 ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22.
1: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ.
0: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಒಬ್ರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ.
1: ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು,
0: ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು,
1: ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
0: ನಂಬರ್ 1, ವಾಕ್ಯಗಳನ್ನ ಕೇಳದೇ ಇದ್ರೆ ಪರವಾಗಿಲ್ಲ.

0: ನಮ್ಮನ್ನೇ ನಾವು ಮೋಸಗೊಳಿಸ್ಕೊಳ್ಳೋದು ಅಂತ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿ ಒನ್ ಸಿಂಗಲ್ ಪರ್ಸನ್, ಒಂದು ವ್ಯಕ್ತಿನಲ್ಲ, ನನ್ನನ್ನ ಒಳಗೊಂಡು ಪ್ರತಿ ಒಬ್ಬರಿಗೂ ಚಿಕ್ಕ ಮಕ್ಕಳಿಂದ ನಮ್ಮಲ್ಲಿ ಯಾರು ಮೋಸಕ್ಕೊಳಗಾಗಬಾರದು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ತೇನೆ, ನಿಮ್ಮ ಜೀವನವನ್ನ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆಯನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ಮತ್ತೊಮ್ಮೆ ಓದಿಯ ವಾಕ್ಯ,
1: ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ,
0: ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ
1: ತನ್ನನ್ನು ತಾನೇ ಮೋಸಗೊಳಿಸುವವನಾಗಿದ್ದಾನೆ.
0: ಯಾರು ಮೋಸಗೊಳಿಸೋದು? ಬೇರೆ ಯಾರು ಅಲ್ಲ, ನಮ್ಮನ್ನ ನಾವೇ. ಜಸ್ಟ್ ಪೌಲನನ್ನ ಕೇಳ್ರಿ, ಮೂರನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಿಕ್ಕಾಗದೆ ಇರುವಂತ ಭಾಷೆಗಳನ್ನ ಮಾತನಾಡಿದವನು, ಕರ್ತನನ್ನ ಮುಖಾಮುಖಿಯಾಗಿ ಭೇಟಿ ಮಾಡಿದವನು, ಸತ್ತ ಶವಗಳನ್ನ ಎಬ್ಬಿಸಿದವನು, ನೆರಳು ಬಿದ್ದ ಸ್ಥಳಗಳಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ, ಅವನ ಕರವಸ್ತ್ರಗಳನ್ನು ಹಾಕುವ ಸ್ಥಳಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ವೇದ ಪಾಂಡಿತ್ಯ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನು, ಜ್ಞಾನಭರಿತನು, ಪ್ರೈಸ್ ಗಾಡ್, ಹಣವಂತನು, ಸ್ಥಾನದಲ್ಲಿ ಉನ್ನತ, ವಂಶದಲ್ಲಿ ಶ್ರೇಷ್ಠನು, ಕುಲಗಳಲ್ಲಿ ಶ್ರೇಷ್ಠನು. ಇದೆಲ್ಲ ಇದ್ರೂ ಅವನಿಗೆ ಹೇಳಬೇಕಾಗಿರೋದು, ಇದೆಲ್ಲ ಕಸವು ಕಡ್ಡಿಯೂ ಆಗಿದೆ. ಹೊಗಳಿಕೊಳ್ಳೋದಾದ್ರೆ, ಪ್ರಶಂಸೆ ಪಡೋದಾದ್ರೆ, ಕ್ರಿಸ್ತನನ್ನ ಆತನ ಶಿಲುಬೆಯ ಕುರಿತು ನನಗೆ ಹೊಗಳಿಕೆ ಉಂಟು. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅದನ್ನ ಹೇಳೋದು ಪಕ್ವತೆ ಅಂತ, ಪಕ್ವತೆ ಅಂತ. ಪ್ರೈಸ್ ಗಾಡ್. ತುಂಬಿದ ಕೂಡ ತುಳುಕೋದಿಲ್ಲ. ಕಳೆದ ದಿವಸ ಕೆನಡಾದಲ್ಲಿ ಹೆಚ್ಚು ಕಡಿಮೆ 250 ಸಭೆಗಳನ್ನ ಸಪೋರ್ಟ್ ಮಾಡುವಂತ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸೇವೆ ನಡೆಸುವಂತ ಒಂದು ವ್ಯಕ್ತಿ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಬಹಳವಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಆತನ ತಾಳ್ಮೆ, ಹತ್ತಗ್ಗುವ ಸ್ವಭಾವ, ಇದೆಲ್ಲ ಗಮನಿಸಿದಾಗ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್. ತನ್ನ ಬಿಸ್ನೆಸ್, ಸ್ವಂತ ಹಡಗು, ದೊಡ್ಡ ದೊಡ್ಡ ಶಿಪ್ಗಳು ಆತನಿಗೆ ಸ್ವಂತವಾಗಿದೆ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ದುಬೈಯಲ್ಲಿ ಮನೆ ಇದೆ, ಕೆನಡಾದಲ್ಲೂ ಸ್ವಂತ ಮನೆ ಇದೆ, ಎಲ್ಲ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಪ್ರೈಸ್ ಗಾಡ್. ಆದರೆ ಅವರ ತಾಳ್ಮೆ ನೋಡಿದಾಗ ನನಗೆ ಕ್ರಿಸ್ತನ ಪ್ರೀತಿ ನೆನಪಿಗೆ ಬಂತು. ನಿಜವಾಗಿ ಕ್ರಿಸ್ತನ ನಿಮ್ಮಲ್ಲಿ ಇರೋದಾದ್ರೆ, ನಿಮ್ಮನ್ನು ಎಷ್ಟೇ ಯಾವುದೇ ಮಟ್ಟಕ್ಕೆ ಕೊಂಡೊಯ್ದ್ರು ನಿಮ್ಮ ತಾಳ್ಮೆಯ ಗುಣ ಅಲ್ಲಿ ತೋರಿ ಬರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಲ್ಪವಾಗಿದ್ರು ದೊಡ್ಡ ಸ್ಥಿಕೆ ತೋರಿಸದೆ, ದೊಡ್ಡ ಸ್ಥಿಕೆ ತೋರಿಸಕ್ ಹೋದ್ರೆ ನಿಮ್ಮನ್ನ ನೀವು ಮೋಸಗೊಳಿಸ್ಕೊಳ್ತೀರ. 7ನೇ ವಾಕ್ಯ, ಗೆಲಾತಿಯರಿಗೆ ಬರೆದ ಪತ್ರಿಕೆ 6:7,
1: ಮೋಸ ಹೋಗಬೇಡಿರಿ,
0: ಮೋಸ ಹೋಗಬೇಡ್ರಿ.
1: ದೇವರು ತಿರಸ್ಕಾರ ಸಹಿಸುವವನಲ್ಲ,
0: ದೇವರು ತಿರಸ್ಕಾರ ಸಹಿಸುವವನಲ್ಲ.
1: ಮನುಷ್ಯನು ತಾನು ಏನು ಬಿತ್ತುತ್ತಾನೋ,
0: ಮನುಷ್ಯನು ತಾನು ಏನು ಬಿತ್ತುತ್ತಾನೋ
1: ಅದನ್ನೇ ಕೊಯ್ಯಬೇಕು,
0: ಅದನ್ನೇ ಕೊಯ್ಯಬೇಕು. ವಾಟ್ ಯು ಆರ್ ಗೋಯಿಂಗ್ ಟು ಸೋ ದಟ್ ಯು ಹ್ಯಾವ್ ಟು ರೀಪ್. ನೀನು ಅದನ್ನೇ ಕುಯ್ಯಬೇಕು. ಒಳ್ಳೆಯದು ಬಿತ್ತರಿ, ಮೋಸಗೊಳಿಸ್ಕೊಳ್ಬೇಡ್ರಿ. ಸೆಲ್ಫ್ ಡಿಸೆಪ್ಷನ್, ನೀವು ಏನ್ ಬಿತ್ತೀರೋ ಅದು ವಾಪಸ್ ನೀವೇ ಕುಯ್ಯಕ್ ಹೋಗ್ತೀರಾ. ರಾಗಿ ಬಿತ್ತಿ ಭತ್ತ ಕುಯ್ಯಲ್ಲ, ಭತ್ತ ಬಿತ್ತಿ ಜೋಳ ಕುಯ್ಯಲ್ಲ. ಕುಯ್ಯೋರು ಏನ್ ಬಿತ್ತಿರ್ತೀರೋ ಅದನ್ನೇ ಕುಯ್ಯೋರು. ಗಾಳಿ ಬಿತ್ತಿದ್ರೆ ಬಿರುಗಾಳಿ ಕುಯ್ತೀರ, ಅಲ್ಪವಾಗಿ ಬಿತ್ತುವವರು ಅಧಿಕವಾಗಿ ಕುಯ್ತೀರ. ಪ್ರೈಸ್ ಗಾಡ್. ಆಮೇ ನೋಡ್ರಿ, ಸೋತ್ರ ಹೋಗ್ಬಿಡ್ತು ನೋಡ್ರಿ. ಏನಕ್ಕೆ ಇದನ್ನೆಲ್ಲ ಪಾಸ್ಟರ್ ಬಂದ ತಕ್ಷಣ ನಿಮ್ಮನಿಗೆ ಆಶೀರ್ವಾದದ ಭಯಂಕರವಾದಂತ ಸ್ಪ್ರಿಂಗ್ ಅಲ್ಲಿ ನಿಲ್ಸ್ಬಿಡ್ತಾರೆ ಅನ್ಕೊಂಡಿದ್ರಲ್ಲ. ನನ್ನ ಸಭೆ ಜನ ಕೃಪೆಯಲ್ಲಿ ನಿಲ್ಲಬೇಕನ್ನೋದೇ ಆಸೆ. ದೊಡ್ಡ ಹಾರ್ಭಟ ಇಲ್ಲದಿದ್ರು, ದೊಡ್ಡ ಆವೇಶ ಇಲ್ಲದಿದ್ರು, ದೇವರ ಸತ್ಯ ವಚನದ ಪ್ರಮಾಣದಲ್ಲಿ ನಿಲ್ಲಬೇಕು, ಅದು ನಮ್ಮ ಆಸೆಯಾಗಿದೆ. ಅದು ಒಪ್ಪಿಗೆ ಇರೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ 5 ನಿಮಿಷದಲ್ಲಿ ಆವೇಶದಲ್ಲಿ ನಿಲ್ಲಿಸೋದಕ್ಕೆ ನನಗೆ ಗೊತ್ತು. ನಿಮ್ಮ ಕರತಟ್ಟಿಸಿ, ನಿಮ್ಮನ್ನ ವಿಸಲೋಡಿಸಿ, ಜಂಪ್ ಮಾಡಿಸಿ, ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ 5 ನಿಮಿಷ ಸಾಕು. ಬಟ್ ಅದರ ನಂತರ ಏನಾಗುತ್ತೆ ಗೊತ್ತೇ? ನೆಲೆ ಇಲ್ಲದೆ ಹೋಗಬಾರದು, ವಚನ ಗೊತ್ತಿಲ್ಲದೆ ಹೋಗಬಾರದು, ಸತ್ಯ ತಿಳಿದೆ ವಂಚನೆಗೆ ಒಳಗಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅಂದ್ರೆ ಏನು ಇಲ್ಲ ಆದ್ರೂ ಜಂಬಕ್ಕೇನು ಕಡಿಮೆ ಇಲ್ಲ ಅಂತ ಅರ್ಥ. ಕೆಲವರು ಸೋತ್ರ ಹೇಳದೆ ಇದ್ದಾಗಲೇ ನನ್ಗೆ ಅರ್ಥ ಆಯ್ತು ಸೋತ್ರ. ಹಲ್ಲೆಲೂಯಾ. ಒಂದೊಂದು ಸ್ಟೆಪ್ಗಳಲ್ಲಿ ದೇವರು ನಮ್ಮನ್ನು ಹತ್ತಿಸುವಾಗ ಒಂದೊಂದು ಸ್ಟೆಪ್ ನಾವು ಡೌನ್ ಆಗ್ತಾ ಇರಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ನೀನೋ ಹೆಚ್ಚಬೇಕು, ನಾನೋ ತಗ್ಗಬೇಕು. ದೇವರ ನಾಮ ಹೆಚ್ಚಬೇಕು, ನಾವು ತಗ್ತಾ ಇರಬೇಕು. ದಟ್ ಈಸ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಅದು ನಿಜವಾದಂತ ಕ್ರೈಸ್ತ ಧರ್ಮ. ಇನ್ನ 1 ಕೊರಿಂಥ 3:18
1: ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ.
0: ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ.
1: ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ.
0: ಸ್ತೋತ್ರ. ಅರ್ಥ ಆಗಿರ್ಬೇಕು, ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ. ಯು ಆರ್ ಥಿಂಕಿಂಗ್ ಯು ಆರ್ ಎ ವೈಸ್ ಮ್ಯಾನ್. ಲೋಕದ ಜ್ಞಾನಿ ಅಂತ ನೀವು ಅನಿಸ್ಕೊಳ್ಬಹುದು, ನೀವು ಬಹಳ ಜ್ಞಾನಿ ಅನಿಸ್ಬೋದು, ನಿಮಗೆ ಎಲ್ಲ ಗೊತ್ತಿದೆ ಅನಿಸ್ಬೋದು. ಬಟ್ ದೇವರ ವಾಕ್ಯ ಹೇಳ್ತದೆ ಲೋಕದ ಜ್ಞಾನ ದೇವರ ಮುಂದೆ ಅದು ಹುಚ್ಚುತನ. ನೀವು ಏನು ಜ್ಞಾನಿ ಅಂತ ಒಪ್ಪುತ್ತೀರೋ ಅಲ್ಲೇ ದೇವರು ನಿಮ್ಮನ್ನು ಹುಚ್ಚುತನವಾಗಿ ಮಾಡಿಬಿಡ್ತಾನೆ. ಹಂಬಲ್. ಮುಂದಿನ ಭಾಗ ಗಮನಿಸ್ರಿ.
1: ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
0: ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನ. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಜನರೇ, ಎಷ್ಟು ಜನರ ಸಂಗಡ ಎಲ್ಲಿ ಹೋದರೂ ಸರಿ ದೈವ ಜ್ಞಾನದಲ್ಲಿ ನಿಂತ್ಕೊಳ್ರಿ. ದೇವರ ಭಯ ಜ್ಞಾನಕ್ಕೆ ಮೂಲ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನಲ್ಲಿ ಪ್ರಾರ್ಥಿಸಲಿ, ನಾನು ಅವನಿಗೆ ಜ್ಞಾನ ಕೊಡ್ತೇನೆ. ಅದು ದೇವರ ವಚನ. ಲೋಕದ ಜ್ಞಾನ ನಮಗೆ ಬೇಡ. ಲೋಕದವರ ದೃಷ್ಟಿಯಲ್ಲಿ ನಾವು ಹುಚ್ಚರೇ ಆಗಿರೋಣ. ವಿ ಆರ್ ಫೂಲ್ಸ್. ಲೆಟ್ ಇಟ್ ಬಿ. ಹಾಗೆ ಇರಲಿ ಬಿಡ್ರಿ. ಬಟ್ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದದ್ದು. ಆಮೇ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳದೆ ಇರುವಂತ ಅನೇಕ ಕಾರ್ಯಗಳು ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ನಾನು ಇದನ್ನು ಹೇಳಿದೆ ಅಂತ. ಐ ನೋ ಸಭೆಗೆ ಅವಾಗವಾಗ ನೀತಿ ಪಾಠಗಳನ್ನ ನಾವು ಹೇಳದೆ ಹೋದ್ರೆ ಇಲ್ಲಿರೋರೆಲ್ಲರೂ ಬೈಬಲ್ ಸ್ಟಡಿಗೆ ಬರೋರಲ್ಲ. ಇಲ್ಲೆಲ್ರಿಗೂ ಇಲ್ಲಿರೋರು ಎಲ್ರಿಗೂ ಸಿಸ್ಟಮ್ಯಾಟಿಕ್ ಥಿಯಾಲಜಿ ಕಲ್ತವರಲ್ಲ. ಇಲ್ಲಿರೋರು ಎಲ್ಲರೂ ವಚನದ ಪ್ರಮಾಣದಲ್ಲಿ ಆಳವಾಗಿ ಇಳಿದವರು ಅಲ್ಲ. ಅವಾಗವಾಗ ಸ್ವಲ್ಪ ಎಲೆ ಮೇಲೆ ನೀರು ಚುಮುಕಿಸ್ತೋ ಹಾಗೆ ಆ ಎಲೆ ಬಾಡದೇ ಇರೋದಕ್ಕೆ ಈ ವಿಲೇದೆಲೆ ಮೇಲೆ ಅವಾಗವಾಗ ನೀರು ತಗೊಂಡು ಚಿಮುಕಿಸ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಎಲೆ ಬಾಡದೇ ಇರಲಿ ಅಂತ. ಇಲ್ಲಿರುವಂತ ವಿಶ್ವಾಸಿಗಳು ಬಾಡಿ ಹೋಗದೆ ಇರಬೇಕಾದ್ರೆ ಅವಾಗವಾಗ ಈ ತರ ಚಿಮುಕಿಸ್ತಾನೆ ಇರಬೇಕು. ನೀವು ಸ್ತೋತ್ರ ಹೇಳಲಿಲ್ಲ ಆದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ನನಗೆ ಕೊಟ್ಟಿರೋ ಸೇವೆನ ನಾನು ಮಾಡಲೇಬೇಕು. ಹಲ್ಲೆಲೂಯಾ. ನಾನು ಸೇವೆಗೆ ಇಳಿದಾಗ ಈ ಜನರ ಗುಂಪನ್ನು ನೋಡಲ್ಲ ನಾನು ಸೇವೆಗೆ ಇಳಿದಿದ್ದು. ನನ್ನನ್ನು ಸೇವೆಗೆ ಕರೆದಾಗ ನೀವು ನನಗೆ ಸಹಾಯಕರಾಗಿರ್ತೀರ ಅಂತ ಹೇಳಿ ಎಲ್ಲ ದೇವರು ಸಹ ನನ್ನನ್ನು ಕರೆದಿದ್ದು. ದೇವರು ನನಗೆ ಸಹಾಯಕನಾಗಿರುತ್ತಾನೆ ಎಂಬ ಆ

ಹತ್ರ ನನ್ನನ್ನು ಸೇವೆಗೆ ಕರೆದನು. ಕಡೆವರೆಗೂ ದೇವರು ನಮ್ಮ ಸಂಗಡ ಇದ್ದೇ ಇರ್ತಾನೆ. ಆಮೆನ್, ಹಲ್ಲೆಲೂಯಾ. ಸೊ ಬಿ ಫೇತ್ಫುಲ್, ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಾನದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯೋಣ. ಸಭೆ, ಒಂದು ಪಟ್ಟಣದಲ್ಲಿ ಇರುವ ಸಭೆ, ಆ ಸಮಾಜವನ್ನೇ ಬದಲಾಯಿಸಬೇಕು. ನಮ್ಮ ನಡೆ, ನುಡಿ, ನಮ್ಮ ಸಾಧುತ್ವ, ನಮ್ಮ ಶುದ್ಧತ್ವ, ನಂಬಿಕೆ, ನಮ್ಮ ದಯೆ, ನಮ್ಮ ಉಪಕಾರ, ನಾವು ತೋರಿಸುವಂತ ದೀನತನ, ಶಾಂತ ಗುಣ, ಇವುಗಳಿಂದ ಅನೇಕರು ಆಗ್ತಾರೆ.